0: ରେନାଇ କିଛି ପିଚି ଆଇ ଦାଙ୍ଗଲେ ପୁରୁ ବହୁଟି
1: ଓୟାମେ ଆଗନି ନେ ନେତ ଫେମ କାଲା ବଲ ପେଞ୍ଚା
0: ಚಿತ್ರಾಂದನ ಲುಕು ಲುಕು ತ್ಯಾಗಿ ದಿನ ಗನ್ನ ಆಸೈ ನೇತ ವಿಷನ್ ಕೆಯ ಪಾಟ ಸಿತ್ತಂ ಹೆಟ ಲುವು ದಕಿನ ಮಾಗೆ ದೇಸ್ ಮಾತೃಕಾವಟ ಸೆಪ್ಟೆಂಬರ್ 18 ಕಲಿನ್ ಒಯಾಲಗೆ ಚಿತ್ರಯ ಲಂಗಮ ವಿಷನ್ ಕೆಯ ಶಾಖಾವಟ ಗೆನೆವಿತ್ ಬಾರ ದೆನ್ನ
2: ಮಾತರ ಫ್ರೀಲೆಂಡ್ ಚೀಸ್ ರಸ ಸೋಯಾಕಕ ರಸ ಬಲಮುದ ಮಾತರ ಫ್ರೀಲೆಂಡ್ ಚೀಸ್ ರಸತಿ ಸೋಯಾ ಮೀಟ್ ವರ್ಣಕಾರಕ ರಸಕಾರಕ ಕಿಸಿವ ಕಡಂಗು ನೆತ
3: ಮಾರಾಂತಿಕ ಡೆಂಗು ಮತ್ತುವನ್ಗೆ ಆರಕ್ಷಾವಟ ಪೆಂಗಿರಿ ಅಡಂಗು ಸಿದ್ಧಾಲೇಪ ಮೊಸವೇ ಸ್ಪ್ರೇ ಸಿಯಟ ಸಿಯಕ್ ಸ್ವಾಭಾವಿಕಾಯಿ ಸಮಟ ಹಿತಕರಾಯಿ ಸಿದ್ಧಾಲೇಪ ಮೊಸವೇ ಸ್ಪ್ರೇ ಮಧುರುವನ್ ಪಲವಾಹರಣ ವಿಶೇಷಜ್ಞ
4: ಮಾಸ್ಟರ್ ಗೈಡ್ ಪ್ರಕಾಶನ 2025 ಸಮಗ ಉಸಸ್ ಪೆಲ ಪಸುಗೆ ವಿಭಾಗ ಪ್ರಶ್ನೋತ್ತರ ದೆನ್ನಿಕುತ್ ವ್ಯತ ಚಿಲ್ಡ್ರನ್ಸ್ ವರ್ಲ್ಡ್ ಕೆರ್ನಿಯ ಮಾಸ್ಟರ್ ಗೈಡ್ ಬೊರೆಲ್ಲ ಸಹ ಲಂಗಮ ಪೊತ್ತಲಿನ ದೆನ್ ಲಭಾಗನ್ನ ಬಿಂದು 77313036
5: ಒಬ್ಬೇ ವಿಶ್ವಸನೀಯ ಜಾಲೆ ಸಮಗ 5G ಅದ್ದಕೀಮ ನಿಂದಗನ್ನ SLT Mobitel 5G ಅದಮ www.sltmobitel.lk ವೆತ ಪಿವಿಸೆನ್ನ
0: ಪ್ರತೀಕ್ಷಾವ ಕ್ಯಾಸ ಉನ ಅಂಕಪತ ವೇತನಾ ತುರಣ ಕರನ ದಿವ್ಯಮಯ ಔಷಧಯ ಸೆವನಗಲ ಮಧುಕಾ ಕ್ಯಾಸಟ ಪೆನಿಯ ಸೆವನಗಲ ಆಯುರ್ವೇದ ನಿಷ್ಪಾದನೆಯ ಅಪೇ ವೆದಕಮ ಅಪೇ ಉರುಮಯ 40 ವಸರಕ ಅಭಿಮಾನಯ ಸೆವನಗಲ ಆಯುರ್ವೇದ ಬಿಂದು 47 31 33 540
1: ಅಗ್ನಿನ್ನ

0: ರೈಟ್ ಅಪೇ ಕೌದು ಪುನ್ಸರ ಹರಿಮಲ ಸನಾಯಿನಿ ಗೆದರ ಕೌದಾನೆ ಇನ್ನು ಅಂತಕ್ಕ ಹಾ ಓಕೆ ಮೇ ಓಕೆ ಎತ್ತಕೊಂಡ ಒಗಲ ಗೆದರ ಕೌದಿನ ಮೇ ಬೆಲಾವೆ ಅಪಿ ವಾಹಗಿನ
1: ಅಮ್ಮ
0: ಹ್ಮ್
1: ಅಕ್ಕ
0: ಹಾ ಹಾ
1: ತಾತ
0: ಹಾ ಒಕ್ಕಮ ಕಟ್ಟಿಯ ವೇಕ ತುಗರಗಿನ ಸಿಂಧು ಅಕ್ಕ ಹಾ ಮುನೇದ ಹಾ ಸತ್ರು ಇನ್ನೇದ ಕಾಲ್ ಕರಾಟ ಎಲ್ಲ ಆಯ್ ದವಸಕ್ಕೆ ಅನಿವಾರ್ಯ ಕಾಲ್ ಕರನ್ನೋನೆ ಹರಿದ ದಿಗಟ ಮಾವಾಹಗಿನಿ ಇನ್ನ ರೈಟ್ ಓಕೆ ಜಯ ವೇ ವಾ ಪುನ್ಸರ ಎವಿಧಿ ರೆಣಕೊಟ್ಟ ವಾಡ ಚಾನ್ಸ್ ತೀನೋ ಅದು ಪ್ರೋಗ್ರಾಮ್ ಮೇಕ ಪ್ಯಾತ್ತಡೆ ಇನ್ ಸಿಂಧು ನಂಕಿಯನ್ನ ಕಮನ್ನೆ ಸಿಂಧು ಅಕ್ಕಿಯನ್ನ ಪ್ರೋಣ ನಂಗೆ ಕಮನ್ನೆ ಹರಿದ ಮೇ ಪ್ಯಾತ್ತರ ಅವಿಲ್ಲ ಆದರೀಕರಣ ಕಟ್ಟಿಯ ವೇಕದ ಕರಗಿನಿ ಚುಟ್ಟ ಕಥಾ ಕರನ್ನ ಪುಲುವಂ ತಗ್ಗಾಲ ಕಾಲ್ ಲೆಕ್ಕ ಗನ್ನ ದಿಕಾಯ್ ಪನಸ್ಪಾಯ ತಿಸ್ತುನ ಹೆಟ ತುನಟ ಮಂಗ ಮತ ಕರನ್ನ

ಅಕ್ಕನಾತ ವೂ ಅಪ ತಥಾಗತ ಸಮ್ಮಾಸಂ ಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬೂ ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೇ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.